ಕದೀನ ಮೃದಂಗ ಟಪ ಮುರ ಟಂಗ ಮುರಲಿ ಮಧುರ ಧ್ವನಿ ಕರ ತಾಲ ದುಂದು ಭಜ ತಗೀದಿ ಕ್ರಾಂತ ದಾದಿ ದಿಗ್ದಾ ಕ್ರಾಂತ ದಾದಿ ದಿಗ್ದಾ ದಾದಿ ದಿಗ್ದಾ ಬನ್ನತಿ ಬಟಪ ಯಮುನಾ ತಟಪ.